ಶ್ರೀರಾಮಾಚೆ ನಾವಘೇವುನಿ ಶ್ರೀರಾಮಾಲಾ ಪಾರಕರು. ಗುಹಾಚ್ಯಾ ನಾವಾಡಾನೆ ಶ್ರೀರಾಮಾಧಿಕಾನಾ ಗಂಗಾ ಪಾರ ಕೆಲ. ವನವಾಸಿ ಶ್ರೀರಾಮ್ ಭಾರ್ಯಾಣಿ ಬಂಧು ಯಾಸಹ ಪುಢೆ ಮಾರ್ಗಸ್ಥದ.

ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ ಜನ ಗುಣ ಭವ